ಹಂಗೆ ಭೂಕ್ ಸಜಣ ತಾರಿ ಪ್ರಿತಡಿ ದೋಬಾ ತಾರಾ ದೋಕ್ ನುಖಾರಿಯೆ ನಕೋರ್ಡಾನ್ ಭಿಳಾನ್ ಭಾಂಗೆ ಭೂಕ್. ಆ ಲೋಕ್ ಜೀವನ ಅವ ದಾಂಪತ್ಯ ಜೀವನ ಜೀವತಾ ಅದ್ಭುತ ಪಾತ್ರೋ ಮಾನು ಆ ಬಾಜೂಡೋನ್ ಬಾಜೂಡಿ ಡಿ ಏಮ್ ಜೀವತಾ ತಾ ನೋಖಾರಿಯೆ ತ್ಯಾರೆ ನಕೋರ್ಡಾ ಲಾಗೆ ಅಣ ಭಿಳಾ ಹೋಯ್ ತ್ಯಾರೆ ಏಕ ಬೀಜಾ ನೀ ಭೂಕ್ ನ ಭಾಂಗೆ એવા ઉત્પ્રોત થઈ ગયેલા જેમ ઝાડને વેલ એકબીજાને વીટળાઈ ગયા હોય એવા જીવન જીવતા બાજુડો બાજુડી લોક જીવનના લોક હૈયામાં આજે એમનેમ ધબકે છે.